ಆಗಿಲ್ಲ. ಯಾರ ಮಾಲನಿಯೋ ಕಸಿಯಾರೋ ಯಾಗಿ ಸುಂಚರಿಯಾಗಿಲ್ಲ. ಯಾರ ಯಾ ಜರ್ಸಿಯಾರೇ ಬಿಸುಕು ಜೈ.